ಕೈಲಾಸ ಕಾಸು ಜೀಕೋಶ ಮೊನ್ನೆ ಮಹಿರಾ ಬಣ್ಣ ಲಾಗಿ ಆ ಇಂದ್ರ ಪತಿ ಮಾರದ್ ನಡೆಯಲ್ಲ

ಅರು ಸುದಿ ಸವೈಲಿ ಸವೈ ಬುಧಾತಿನಿ ನಿರೈ ವಿಭೂತಿ ಅರು ಸೃಷ್ಟಿಕಾ ಪಶಿಫೇರಮಾ ಪರಲಾಯಮಾ ಮೈಯ ಗ್ರಹಂತು ಭಗಾತ್ ಮುದಿಯ